ಯಾರೋ ಮನಸ್ಸಾಗಲು ಬೇಕಾರೋ ರೋಮಣ ಸಗಲ ಬೇಕಾರೋ ಗಾಫಲ ಸಂಸಾರೋ ಮಾಯಾ ಕಾರಣ ರೋವ ಚಂಗಾ ಮಂದಾ ಕಿಸ ಸೂಜಾ ನಾಹೀ ಇಹ ತನೇ ವ ಖೋವ ಐಥಾ ಆಯಾ ಸಭ ಕೋ ಜಾಸೀ ಕೂಡ ಕರಹೋ ಅಹಂಕಾರೋ ನಾನಕ ರುನ್ನಾ ಬಾಬಾ ಜಾಣೀ ಜೇ ರೋವ ಲಾಯ ಪ್ಯಾರೋ